ಮಳವ ನರೇಶ್, ಲಾವಣ್ಯ, ಮಹಾಸ್ವಿನ್, ರೇವಂತ್, ಸಿನು, ಸುಜಾತಾ, ಗ್ರೀಷ್ಮ, ದೀಪಕ್, ರಮೇಶ್, ಕನಕಲಕ್ಷ್ಮಿ, ಶ್ರೀಜಾ, ಸಾಯಿಕುಮಾರ್, ಸುಷ್ಮಾ, ಅಲಾಗೆ ಕರ್ನೂಲು ಜಿಲ್ಲಾ ಬಿ ಕ್ಯಾಂಪ್ ಅರೋರಾ ನಗರ್ ನುಂಚಿ ಶ್ರೀಹರಿ, ಗೀತಾ, ಯಶ್ವಿನ್, ಯಶ್ವಿತಾ, ಚಂದ್ರಶೇಖರ್, ಲಕ್ಷ್ಮೀ, ಗುರುನಂದನ್, ಮೋಕ್ಷಿತಾ, ಸಾತ್ವಿಕ, ರವಿಚಂದ್ರ, ದಿವ್ಯ, ಮದ್ದಯ್ಯ, ಸಾಲಮ್ಮ.

ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 ಗ್ಲೋರಿಯಸ್ ಇಯರ್ಸ್ 1936 ಟು 2026 ಇಟ್ಸ್ ಎ ಸಿಕ್ಸರ್. ಆಕಾಶವಾಣಿ 90 ಇಯರ್ಸ್ ನಾಟ್ ಔಟ್ ನಾಟ್ ಔಟ್ ನಾಟ್ ಔಟ್. ಆಕಾಶವಾಣಿ ವಿಜಯವಾಡ ಕೃಷ್ಣಮ್ಮ ಸಾಕ್ಷಿಗ ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫಾರ್ ಎವರ್.